0: Ewurade papa bi a wo pa yarsa ba bi a wo pa ye funa nyinsan abrantie bi a nema nkoye ma no ewurade yeshre wo Jesus Christ timu se anope ewurade ho ye mabo anope ewurade ho ye mabo wo ye sembrace safo ewurade ho ye mabo ewurade ho ye mabo ewurade ho ye mabo ewurade ho ye mabo ewurade ho ye mabo ewurade ho ye mabo ewurade ho ye mabo ewurade ho ye mabo na dumo ye
1: papa wo ye mabo
0: ewurade ho ye mabo na dumo ye ewo Jesus Christ demo ewo Jesus Christ demo ewo Jesus Christ demo ewo Jesus Christ demo yesrese wo ye mabo ho na cha yesrese wo na wo ba yesrese wo na wo ye ho ba ye yesrese wo na wo samba ye ye wo mabo wo bebre be ti ewurade ye daso ti ase anope wo Jesus Christ demo ewurade ye shere wo anope wo Jesus Christ demo ewurade ye shere wo anope wo Jesus Christ demo in the name of Jesus Christ, in the name of the Lord Jesus.